ಮನ್ಯಭ್ಯಃ ಪ್ರಾಪಯಿತುಂ ದಾಯಿತ್ವಮಪಿ ಗೃಹೀತವಂತಃ ಸಂತಿ. ಏತತ್ ಸರ್ವಂ ನಶಾಮುಕ್ತ ಯುವಾ ಅಭಿಯಾನಂ ಇತ್ಯಸ್ಯ ಅಂತರ್ಗತಂ ಭವತಿ. ಏತದ್ ಅಭಿಯಾನಂ ಶತಂ ಸಪ್ತಾಹ ಪರ್ಯಂತಂ ಚಲಿಷ್ಯತಿ. ಅಸ್ಮಿನ್ ಮಾಯ ಭಾರತ್ ಇತ್ಯಸ್ಯ ಸ್ವಯಂ ಸೇವಕಾಃ ಸಮ್ಮಿಲಿತಾಃ ಸಂತಿ. NSS ಇತ್ಯನೇನ ಸಹ ಸಂಬದ್ಧಾಃ ಅಸ್ಮಾಕಂ ಯುವಾನಃ ಅಪಿ ಅಸ್ಯ ಭಾಗಃ ಸಂತಿ. ವಿದ್ಯಾಲಯಾಃ ಮಹಾವಿದ್ಯಾಲಯಾಃ ವಿಶ್ವವಿದ್ಯಾಲಯಾಶ್ಚಾಪಿ ಸಾರ್ಧಮಾಗತಾಃ ಸಂತಿ. ತಥಾ ಚ ಅನೇಕಾಃ ಸಾಮಾಜಿಕ್ಯಃ ಆಧ್ಯಾತ್ಮಿಕ್ಯಶ್ಚ ಸಂಸ್ಥಾಃ ಅಪಿ ಅನೇನ ಸಹ ಯುಕ್ತಾಃ ಸಂತಿ. ಗತೇಷು ಕೇಷುಚಿತ್ ದಿನೇಷು ಏವ ಸಂಪೂರ್ಣೆ ದೇಶೇ ಸಹಸ್ರಶಃ ಸಂಕಲ್ಪ ಸಮಾರೋಹಾಃ ಜಾಗೃತೇಃ ಕಾರ್ಯಕ್ರಮಾಶ್ಚ ಜಾತಾಃ ಸಂತಿ. ಸಖಾಯಃ ಅಸ್ಮಿನ್ ಅಭಿಯಾನೆ ಏಕಾ ವಾರ್ತಾ ಮಹ್ಯಂ ವಿಶೇಷೇಣ ರೋಚತೆ ವ್ಯಸನಮುಕ್ತೇಃ ಸಂದೇಶಃ. ಅಸ್ಮಾಕಂ ಯುವಾನಃ ಸ್ವಯಂ ಸ್ವಭಾಷಾಯಾಂ ಸ್ವರೀತ್ಯಾ ಏತಂ ಸಂದೇಶಂ ಅಗ್ರೆ ವರ್ಧಯಂತಿ. ಅಹಮಪಿ ಮನ್ ಕಿ ಬಾತ್ ಇತ್ಯಸ್ಮಿನ್ ಯುವಮಿತ್ರೇಭ್ಯಃ ಆಗ್ರಹಂ ಕೃತವಾನ್ ಆಸಂ ಯತ್ತೇ ಸ್ವಸ್ಯ ರಚನಾತ್ಮಕತಾಯಾಃ ಮಾಧ್ಯಮೇನ ಅಸ್ಮಿನ್ ಅಭಿಯಾನೆ ಯುಜ್ಯಂತಾಂ. ತಥಾ ಚ ಅಹಂ ಪ್ರಸನ್ನಃ ಅಸ್ಮಿ ಯತ್ ಸಹಸ್ರಶಃ ಯುವಾನಃ ಅಸ್ಮಿನ್ ಆಹ್ವಾನೆ ಅಗ್ರೆ ಆಗತಾಃ ಸಂತಿ. ಮಾಯಭಾರತ ಪಟಲೆ ಗೀತಂ ಘೋಷವಾಕ್ಯಲೇಖನಂ ವೀಥಿ ನಾಟಿಕಾ ಚೇತ್ಯಾದ್ಯಾಃ ವಿಭಿನ್ನಾಃ ಸ್ಪರ್ಧಾಃ ಆಯೋಜಿತಾಃ ಸಂತಿ. ಏವಮೇವ ಸಾಮಾಜಿಕ ಸಂಚಾರ ಮಾಧ್ಯಮೇಷು ಅಸ್ಮಾಕಂ ಯುವಾನಃ ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವಾ ಇತ್ಯನೇನ ಸಹ ಸ್ವಸ್ಯ ರಚನಾತ್ಮಕ ವಿಷಯಾನ ಸಂವಿಭಜಂತಿ. ಅರ್ಥಾತ್ ಸಂದೇಶಃ ಅಪಿ ಯೂನಾಮಸ್ತಿ, ಮಾಧ್ಯಮಃ ಅಪಿ ಯೂನಾಮಸ್ತಿ, ತಥಾ ಚ ಏತಮಗ್ರೆ ನೇತುಂ ಊರ್ಜಾ ಅಪಿ ಯೂನಾಮೇವಾಸ್ತಿ. ಆಗಾಮೀಷು ದಿನೇಷು ಅಸ್ಯ ಅಭಿಯಾನಸ್ಯ ಅಂತರ್ಗತಂ ಸ್ವಾಸ್ಥ್ಯ ಪರೀಕ್ಷಣಂ ತಥಾ ಚ ಧ್ಯಾನ ಶಿಬಿರಾನಿ ಇತ್ಯಾದಯಃ ಗತಿವಿಧಯಃ ಅಪಿ ಭವಿಷ್ಯಂತಿ. ಸಖಾಯಃ ಶೀಘ್ರಮೇವ ಅಸ್ಮಾಕಂ ಅನೇಕಾನಿ ಪರ್ವಾಣಿ ಉತ್ಸವಶ್ಚಾಪಿ ಆಗಮಿಷ್ಯಂತಿ. ಅಸ್ಮಿನ್ ಸಮಯೇ ಉತ್ಸವಾನಾಂ ಪ್ರಸನ್ನತಾಯಾಃ ಮಧ್ಯೆ ವಯಮಸ್ಮಾನ್ ಪರಿತಃ ಅಪಿ ದೃಷ್ಟಿಂ ಪಾತಯಾಮಃ. ಯದಿ ಕಶ್ಚನ್ ಯುವಾ ಕಸ್ಯಾಶ್ಚಿದ್ ವ್ಯಸನಂ ಪ್ರತಿ ವರ್ಧತೆ ತರ್ಹಿ ತೇನ ಸಹ ವಾರ್ತಾಲಾಪಂ ಕುರುವಂತು. ಯದಿ ಕಶ್ಚನ್ ವ್ಯಸನಾತ್ ಬಹಿಃ ಆಗಂತುಂ ಪ್ರಯಾಸಂ ಕರೋತಿ ತರ್ಹಿ ತಸ್ಯ ಸಹಾಯ್ಯಂ ಕುರುವಂತು. ವ್ಯಸನ ಮುಕ್ತ ಯುವ ವಿಕಸಿತ ಭಾರತಸ್ಯ ಏತಂ ಸಂಕಲ್ಪಂ ವಯಂ ಸರ್ವೇ ಮಿಲಿತ್ವಾ ಅಗ್ರೆ ವರ್ಧಯಾಮ. ಮಮ ಪ್ರಿಯಾಃ ದೇಶವಾಸಿನಃ, ಐಷಮಃ ರಕ್ತದೂರ್ಗ ಪ್ರಾಚೀರತಃ ಅಹಂ ಕ್ರೀಡಾ ಜಗತೆ ಪ್ರತಿಭಾನ್ವೇಷಣ ಪರಂ ಅಭಿಯಾನಮುದ್ಘುಷ್ಟವಾನಸ್ಮಿ. ಭಾರತಂ ಸತತಂ ಉತ್ಕೃಷ್ಟಂ ಪ್ರದರ್ಶನಂ ಕುರ್ಯಾತ್, ಏತದರ್ಥಂ ಗ್ರಾಮಾನ್ ವಸತೀಹ ಚ ಗತ್ವಾ ಖೇಲಪರಾನಾಂ ಪ್ರತಿಭಾನಾಂ ಅನ್ವೇಷಣಂ ಅತ್ಯಾವಶ್ಯಕಮಸ್ತಿ. ತತ್ರೈವ ಅನೇಕೆ ಏತಾದೃಶಾಃ ಜನಾಃ ಅಪಿ ಸಂತಿ ಯೇ ಏತಸ್ಮಿನ್ನೇವ ಕರ್ಮಾಣಿ ಆತ್ಮಾನಂ ಸಮರ್ಪಿತವಂತಃ. ತೇಷಾಮೇಕಮೇವ ಲಕ್ಷ್ಯಮಸ್ತಿ ಪ್ರತಿಭಾಯುತಾನಾಂ ಅನ್ವೇಷಣಂ ತೇಷಾಂ ಚ ಶ್ಯಾನೀಕರಣಮಿತಿ. ಅಸ್ಮಾಕಂ ಪಂಜಾಬ ರಾಜ್ಯೇ ಏತದೇವ ಕರ್ಮ ರಾಜೇಂದರ ಸಿಂಹ ವರ್ಯಃ ಕುರುವನ್ನಸ್ತಿ. ರಾಜೇಂದರ ಸಿಂಹ ವರ್ಯಃ ತಾದೃಶಃ ಜನಃ ಅಸ್ತಿ ಯಸ್ಯ ನಾಮ್ನಾ ವರಿಷ್ಠ ಇತ್ಯಪಿ ಸಂಯುಕ್ತಮಸ್ತಿ. ಅಸೌ ಅಶೀತ್ಯಧಿಕೈಕೋನವಿಂಶತಿಶತತಮೇ ವರ್ಷೇ ಜಾತಾಯಾಂ ಒಲಿಂಪಿಕ್ ಪ್ರತಿಯೋಗಿತಾಂತರವರ್ತಿನ್ಯಾಂ ಹಾಕಿ ಕ್ರೀಡಾಯಾಂ ಸುವರ್ಣ ಪದಕ ವಿಜೇತ್ರಿ ದಳಸ್ಯ ಸದಸ್ಯಃ ಆಸೀತ್. ದ್ವ್ಯಶೀತ್ಯಧಿಕೈಕೋನವಿಂಶತಿಶತತಮ ವರ್ಷೀಯಾಯಾಂ ವಿಶ್ವಚಷಕ ಪ್ರತಿಯೋಗಿತಾಯಾಮಸೌ ಕೀರ್ತಿಂ ಸಮಾರ್ಜಯತ್. ಏಕಾಧಿಕವಿಂಶತಿಶತತಮೇ ವರ್ಷೇ ಭಾರತೇನ ಪ್ರಥಮವಾರಂ ಕನಿಷ್ಠ ಪುರುಷ ವರ್ಗೇ ವಿಶ್ವಚಷಕಃ ವಿಜಿತಃ ಆಸೀತ್. ಅಪರತ್ರ ತ್ರ್ಯಧಿಕವಿಂಶತಿಶತತಮೇ ವರ್ಷೇ ದೇಶೇನ ಸೀನಿಯರ್ ಏಷ್ಯಾ ಕಪ್ ಟೈಟಲ್ ಇತ್ಯೇತತ್ ಕೀರ್ತಿಮಾನಮರ್ಜಿತಮಾಸೀತ್. ಅನಯೋಃ ಪ್ರತಿಯೋಗಿತಯೋಃ ಅಸೌ ಪ್ರಶಿಕ್ಷಕ ಭೂಮಿಕಾಯಾಮಾಸೀತ್. ಅಧುನಾ ಸಹ ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿ ಇತ್ಯೇತೇನ ಸಂಸ್ಥಾನೇನ ಸ್ವಕೀಯಾಂ ದೃಢಾನುರಕ್ತಿಮಗ್ರೆ ಸ್ಥಾರಯನ್ನಸ್ತಿ. ತದೀಯೈಃ ಪ್ರಯಾಸೈಃ ಗ್ರಾಮೇಷು ಹಾಕಿ ಕ್ರೀಡಾಯೈ ನೂತನಂ ಸುವಿಧಾಪರಂ ಎಸ್ಟ್ರೋ ಟರ್ಫ್ ಇತಿ ಕೃತ್ರಿಮ ತ್ರಿಣಯುತಂ ಕ್ಷೇತ್ರಂ ನಿರ್ಮೀಯಮಾನಮಸ್ತಿ. ರಾಜೇಂದರ ವರ್ಯಸ್ಯ ದೃಷ್ಟಿಃ ಸುಸ್ಪಷ್ಟಾಸ್ತಿ. ತಾದೃಶೇಷು ಗ್ರಾಮೇಷು ಬಾಲಾನಾಂ ಅಭಿಜ್ಞಾನಕರಣಂ ಯತ್ರ ಉತ್ಕೃಷ್ಟ ಪ್ರಶಿಕ್ಷಣಾರ್ಥಂ ಸುವಿಧಾಃ ಅಲ್ಪಾಃ ಸ್ಯುಃ. ಏತಾದೃಶೈಃ ಪ್ರಯಾಸೈಃ ಅನೇಕೇ ಕ್ರೀಡಕಾಃ ಭಾರತಸ್ಯ ಕನಿಷ್ಠ ಜ್ಯೇಷ್ಠ ಸ್ತರಯೋಃ ಸ್ವಕೀಯಂ ಸ್ಥಾನಂ ಸಂರಕ್ಷಯಂತಃ ಸಂತಿ. ರಾಜೇಂದರ ಸಿಂಹ ವರ್ಯಸ್ಯ ಏತಸ್ಯ ಸಮರ್ಪಣಸ್ಯ ಯಾವದಪಿ ಪ್ರಶಂಸನಂ ಸ್ಯಾತ್ ತಾವತ್ ನ್ಯೂನಮೇವ ಭವೇತ್. ಮಮ ಪ್ರಿಯಾಃ ದೇಶವಾಸಿನಃ, ಆ ಮಲಕಂ ಅಸ್ಮಾಕಂ ಸರ್ವೇಷಾಂ ಕೃತೆ ಚಿರಪರಿಚಿತಮಸ್ತಿ. ಅಧಿಕಾಧಿಕೇಷು ಗೃಹೇಷು ಏತನ್ನಿರ್ಮಿತಃ ವಿಶೂಚಿಕಾ ಮುರಬ್ಬಾ ಇತಿ ಖಾದ್ಯಸ್ಯ ಚ ಪ್ರಯೋಗಃ ಭವತಿ.